0: ಐದು ಜನರಿಗೆ ಸುಧಾ ಬಾಲಿಕೆಯಲ್ಲಿ ತನ್ನ ಮಾತನ್ನು ಸುಧಾ ಸಫೇದ್ ಕಾಪಾಡಬೇಕು ಅಥವಾ ಕೊಲ್ಲಬಾರದು. ಬಾಲಕ ಸಗರ್ವ ಸ್ತ್ರೀಯು ಮಹಿಳೆಯ ತರಕಾರಿ ವಿಶೇಷ ಕಾಳಜಿಯಲ್ಲಿ ಪುಷ್ಟ ಪ್ರಮಾಣ ಆರೋಗ್ಯ ಲೇಮಾಯಿ ಸೇವೆ ಪಡೆಯುತ್ತಿಲ್ಲ.
1: ಅಸಲ್ ಜನ ನಿಜಿಕ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸರ್ಕಾರಿ ಬಡ ಕೇಂದ್ರ ಸಂಪರ್ಕ ಗುಜರಾತ್ ಸರ್ಕಾರದ ಉಪಕ್ರಮ ಜಿಎಸ್ಡಿಎನ್ಎ ದ್ವಾರ ಜನಹಿತ. ಸುರಕ್ಷಾ ಸೂಚನೆಯನ್ನು ಪಾಲನ್ ಕರು ಅನ್ನ ನಿಯಮಿತ ಬಚ್ಚು
0: ಹೀಟ್ವೇ ಇದಕ್ಕೆ ಯುವತಿ ಬಚ್ಚು ಬಕೋಲಿ ಬೇದಿ ಜಾರಿಗೆ ಸುಧಾ ಬಾಲ ನಿಗ್ರಹ ಅನ್ನ ಮಾತನ್ನು ಸುಧಾ ಸಫೇದ್ ಕಾಪಾಡಿದ್ದು.